ಯದುಮನಿ ಸದನ ರುಚಿರ ಸದನ ಪತಿ ಮನಸತಿನ ಕರಿನ ಯದುಮನಿ ಸದನ. ತಿ ರುಕ್ಮಿಣಿ ಮಂತೆ ಶ್ರೀಕೃಷ್ಣಾಚ್ಯಾ ಮನಾತ್ ಮೀ ಘರ ಕರ್ತಿಯ. ತಸ ಸರ್ವ ಮಹಾರಾಷ್ಟ್ರಾತ್ಲ್ಯಾ ಜನತೆಚ್ಯಾ ರಸಿಕಾಂಚ್ಯಾ ಮನಾ ಮನಾತ್ ಘರ ಕೆಲೇಲ ಗಾಣ ಮನಿನ್ ಮೀ. ಮ್ಹಣೂನ್ ಯದುಮನಿ ಸದನ ಆಪಣ ಐಕೂಯಾ.